ಎಲ್ಲ ತೈಲಸ ತೈಲಸ ಬದ್ನಾಮ ತೈಲಸ ಪೊಟ್ಟ ತೈಲಸ ಮರಮ ಪಂಪ ತೈಲಸ ಅಮ್ಮಲಗಿಂ ಪಂಪ ತೈಲಸ.